0: ಮಿಂದಾ, ಹೌ ಡು ಯು ಡೂ?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡೂ?
0: ಹಲೋ ಮಿಸ್ಟರ್ ಜಮೀನ್ದಾರ್, ಹೌ ಡು ಯು ಡೂ?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡೂ?